0: ಗಿರಿರಷ್ಟ ದುಷ್ಟ ಪ್ರಹ್ಲಾದ ವಿನೋದ ಸಿಂಹದಂಡ ಬ್ರಹ್ಮಾ ಶಿವ ಬಾಸವ ದಹಿಗ್ನೋ ಹೇ ಕ್ಷಮ
1: ನಾರಾಯಣ
0: ನಾರಾಯಣ ಜೋಹರೆ ಜಡಿ ಕರ ಜಗತಿ ತಳು
1: ಶ್ರೀ ಹರಿ
0: ಪರ ಪೈ ಸಂಪದರೆ ಹರಿಚಿ ಪರಸಿರಿ
1: ನಾರಾಯಣ
0: ಪತಂಗರೆ ಪ್ರಲೋಭ ಸಮಸ್ತ ಮಾಚಿರಿ
1: ಶ್ರೀ ಹರಿ
0: ರೆ ಪಿತಾ ದ್ರೋಹಿ
1: ಹೇ ತಾತ
0: ಪರ ಪೈ ಹೈಚುರೆ ಪೈವು ಬಲಿ ಕಿಸ
1: ನಾರಾಯಣ
0: ಪೂರ್ಣ ಹೇಳೆ ಪರಮಾಯು ಆವು ಕಿ ಪರಮರ್ಶ ರೆ ಪಿತಾ ದ್ರೋಹಿ
1: ಹೇ ತಾತ